ಮಗದೇಶ ಗಾನ ನಮಗೆ ಶಾಂತಿ ಗಾನೆ ಪ್ಲೇ ಕಿಡಿದಿ ಅಫ್ರಾಮ್ ಚತ್ರ ಪ್ಲೇನ್ ಅನಾಬ್ ಅನಾಬ್ ದಿಲ್ಲಿ ಕಲಿದ ನುಮ ಡೇರಾ ಮದನ ಬಲ ಮೇ ಆಸ್ ಜಾದಾಜ್ ಭೈ ದಾ ಸಾಂಗ್ ಪ್ಲೇ ಕೇ ಕನಾ ಖುದಾ ಔರ್ ಮೊಹಬ್ಬತ್ ಡ್ರಾಮಿ ಸಾಂಗ್ ಪ್ಲೀಸ್ ಪ್ಲೀಸ್ ಜಬಾಸಿ ಮಾ ಬಸ್ ಖುಷಿ ಕುಮ್ಹಾ ಬಲ ಮೇ ಆಸ್ ಜಾ ಥ್ಯಾಂಕ್ ಯು ಲೇಕಿನ್ ಮುಜೆ ಉರ್ದು ಸಾಂಗ್ ಸೇಡ್ ಸಾಂಗ್ ಲಗಾ ದೋ ಪ್ಲೀಸ್ ಅಸಲಾನ್ ಚಲೇ ಮೇ ಲಗಾ ದೂಂಗಾ.